ಕೈಲಾಸ ಕಸುಜಿ ಕೋಶ ಮೊನ್ನೆ ಮಹಿರ ಬನ್ನಲ ಆ ಇಂದ್ರಪತಿ ಮರ ನಡೆಯಲ ಬನ್ನಲೈ.